ಶ್ರೀಸಾಯ ಸಾಧುಮಾನಸ ಪರಿಶೋಧಕಾಯ ನಮಃ. ಓಂ ಶ್ರೀಸಾಯ ಸಾಧಕಾನುಗ್ರಹ ವಟವೃಕ್ಷ ಪ್ರತಿಷ್ಠಾಪಕಾಯ ನಮಃ. ಓಂ ಶ್ರೀಸಾಯ ಸಕಲ ಸಂಶಯ ಹರ

0: ಅರಚುಚುಂದ್ರು ಶಾಂತಿ ಶಾಂತಿಯನುಚು. ಚಂದ್ರು ಚೇರಗಲಿಗಿ ಶಾಂತಿ ಚಂದರು ಗದಾ ಅನ್ನಾನು.
1: ಪ್ರತಿ ಒಕ್ಕ ವಿಷಯಮು ಚಾಲಾ ವಿಚಿತ್ರಮುಗಾ ನುನ್ನದೆ. ಮಾನವಾಳಿ ಎಟು ಪ್ರಯಾಣಿಸ್ತುನ್ನದಿ?
2: చాలా బాధాకరంగా ఉంది ప్రభు.